ಸಂಸೇವನಾನದು ಸಿನಿ ನಾಜಾಮಿ ನಾವೆಯಲ್ಲ ಅಚೋ ಸಂಸೇವನಾನದು ಮೀನಾನೆ ಸಮಕು ಸುಖ ಜಗಲ ಗಜೋಲೆ ಮಾದೆ ಗಜೋಯಥಾ ವ್ಯಾಪಂಗ ಬಾಲೆ ಮಾಮಿನ ಬ್ಯಾಪ ಇಯ ಯಥ ಗಜೌ ದ ಸಮಾಜ ಬ್ಯಾಪ ಥೆ ಅಯ